kahe ke ba lekane ka kube wa kuva ushuta ke rowe ka thamele wo ke khale mieri saka miraro na khala ka misheshe kere wo